ಸಂಘಟನೆ ವಿಶ್ವ ಸ್ಮಾರಕ ಪರಿಸರ ಕಾರ್ಯ ಸದಸ್ಯರಿಗೆ ಮಾಡಿದ್ದು ಸಲುವಾಗಿ ಶಿಕ್ಷಕರಾಗಿ ಉದ್ಯೋಗ ಮಾಧ್ಯಮ ಅಸ್ತಿ

ಆಗುತ್ತೆ. ನೀವು ಸಾರಿ ಬಚ್ಚಿಸುವ ಸೆಪ್ಟೆಂಬರ್ ಮಾತು ನಾನು 25 ವರ್ಷ ಪೂರೈಕೊದಿನ ಅವರಿಗೆ ವಿಭಿನ್ನ ಕಾರ್ಯಗಳು ಮಾಡಿದೆ. ಸೊ ಇಸ್ಲಾಮಾಬಾದ್ ಅವರ ಕೂಡಲೇ ಅಪಹರಣಗಳಿಗೆ ಅಭಿಮಾನಗಳು ಮತ್ತೆ ಯುಟಾದ ದುರ್ಘಟನೆಗ್ರಸ್ತ ಭಾರತ ಇಸ್ಲಾಮ್ ಪೆಂಟಗನ್ ಅಮೇರಿಕಿ ಜನರು ಫಾಲೋ ಆಗಿದೆ. ಸೊ ಜನರ ರಾಷ್ಟ್ರಪತಿ ಡೊನಾಲ್ಡ್ ಟ್ರಂಪ್ ಅವರು ಸಂಬೋಧನೆ ಮಾಡಿದ್ರು. ಸರ್ ನ್ಯೂಯಾರ್ಕ್ ಗ್ರೌಂಡ್ ಜೀರೋ ಪೀಡಿತ ಪರಿವಾರ ಜನವಾಗಿ ಸರ್ ಜನ ಅವರು ಬಿಟ್ಟ ವಿಮಾನ ವರ್ಲ್ಡ್ ಟ್ರೇಡ್ ಸೆಂಟರ್ ಮತ್ತು ಕಲಿಯುತ್ತೆಯೋ ಚೌಥ ವಿಮಾನ ಪೆನ್ಸಿಲ್ವೇನಿಯಾ ಕೊಡುವ ಕ್ಷೇತ್ರ ಸಿಗುತ್ತೆಯೋ ಅದು ಬೇಡಗಳಿಗೂ ಹಮಲಾಪಿ 300 ವ್ಯಕ್ತಿಗಳ ಈ ಕಥೆಯೇ ಹಮಲಾಪಿಸಿ ಅಮೆರಿಕನ ಆತಂಕವಾದ ವಿರುದ್ಧ ಯುದ್ಧ ಸಾಧ್ಯ ಸೂತ್ರವನ್ನ ಅಮೆರಿಕ ನೇತೃತ್ವ ಅಫ್ಘಾನಿಸ್ತಾನ ಇರಾಕ್ನ ಅಧಿಕಾರ ಮಾಡಿವರು. ಇರಾನ್ ಸಮಸ್ಥೆ ಜೊತೆ